ಭಟ್ಟರ ಕುಂದು ಹರಿಶ್ಚಂದ್ರ ಭಟ್ಟರ ಕುಂದು ಅಸಚ್ಛ ಮಲಗಿ ಬಪ್ಪಿದೆ ಬಂಪವ ಸಿಂಪ ವೇದಿಕಿನ್ ಅಮ್ಮ ಚಂದ್ರಮತಿ ನೀವು ನೀ ಪೆನ್ವಿಡ್ ತಗಿನಟ್ಲು ದೊರಕಿನವಮ್ಮ ನೀ ಬಾದ ಮರಿ ನಾಕ ಹಿರಿ ಪಚ್ಚರ ಮುನುದಲಂಚಿ ಕರು ನಮ್ಮಿ ಬಾಗು ಕೈ ಇಂತದ ನೇನೇ ಮೋಗಿತ ಮುನು ಪಚಿಂಚಿತೆ ನೀಕೇ ಲೇನಿ ಬಾದ ಮರಿ ನಾಕ ನೀ ಪೆನಿಮಿಟಿ ನುಂಗಟೇ ನವಿನು ಮಾ ಕೌನೇ ಮಿ ಪೋನೇ ಮಿ ನೀಕೇ ಲೇನಿ ಬಾದ ಮರಿ ನಾಕ ಸುಸ್ಥಾನಂಬು ಚಪಮು ತಪಂಬು ಸದುರುಷ್ಠಾನಂಬು ಯೋಸಿಂಪು.

ಭಾಸ್ವಂತಕುಲ ಪ್ರಸಿದ್ಧಿ ಕವನ್ಯ ಘಟಂತಿ ನಗೇತುರ ನ ಮೇಲ್ಬಲ್ತನ ನಿನ್ನೋ ನೋ

ನಾಕನ್ನು ಸೊಟ್ಟ ಅಹ ನಾಕನ್ನು ಸೊಟ್ಟ ಅಹ ನಾಕನ್ನು ಸೊಟ್ಟ ನಮಗನಿ ಕಣ್ಣು ಲೊಟ್ಟ ಅಸದ್ದ ಸಿನ್ಲ ಸೊಪ್ಪ ನೀನೆಟ್ಲಾಗಡ್ದ್ರ ಕಟ್ಟ ಅಸದ್ದ ಸಿನ್ಲ ಸೊಪ್ಪ ನೀನೆಟ್ಲಾಗಡ್ದ್ರ ಕಟ್ಟ ಅಹ.